0: ಮಂದಗತಿ ಪಾತು ಸರ್ವಾಂಗಂ ಪಾತು ಪಿಪ್ಪಳ ಅಂಗೋಪಾಂಗಾನಿ ಸರ್ವಾಣಿ ರಕ್ಷೇಣೇ ಸೂರ್ಯದಂದನ ನಿತ್ಯೇ ತತ್ತವಚಂ ದಿವ್ಯಂ ಭಜೇ ಸೂರ್ಯಸ್ತುತಸ್ಯ ಯಃ ನ ತಸ್ಯ ಜಾಯತೆ ಪೀಡಾ ಪ್ರೀತೋ ಭವತಿ ಸೂರ್ಯಃ ವ್ಯಯ ಜನ್ಮ ದ್ವಿತೀಯಸ್ಥೋ ಮೃತ್ಯುಸ್ಥಾನ ಗತೋಪಿ ವಾ ಕಲತ್ರಸ್ಥೋ ಗತೋ ವಾಪಿ ಸುಪ್ರೀತಸ್ತು ಸದಾ ಶನಿಃ ಅಷ್ಟಮಸ್ತೆ ಸೂರ್ಯಸುತೇ ವ್ಯಯೇ ಜನ್ಮ ದ್ವಿತೀಯೇ ಅಪರಂ ಪಠೇ ನಿತ್ಯಂ ನ ಪೀಡಾ ಜಾಯತೆ ಕ್ವಚಿದ ಇತ್ಯೇ ತತ್ಕವಚಂ ದಿವ್ಯಂ ಸೌರೇರ್ಯನಿರ್ಮಿತಂ ಪುರಾ ದ್ವಾದಶಾಶ್ರಮಜನ್ಮಸ್ಥೋ ದೋಷಾನ್ನಾಶಯತೆ ಸದಾ ಜನ್ಮಲಗ್ನಸ್ಥಿತಾನ್ ದೋಷಾನ್ ಸರ್ವಾನ್ನಾಶಯತೆ ಪ್ರಭು ಇತಿ ಶ್ರೀ ಬ್ರಹ್ಮಾಂಡ ಪುರಾಣೇ ಬ್ರಹ್ಮನಾರದ ಸಂವಾದೇ ಶನಿ ವಜ್ರ ಪಂಜರ ಕವಚಂ ಸಂಪೂರ್ಣ
1: ಅಂಗಾರಕ ಕವಚ ಸ್ತೋತ್ರ ಮಹಾಮಂತ್ರ ವಿರೂಪಿ ಗಾಯತ್ರಿ ಛಂದ ಅಂಗಾರಕೋ ದೇವತಾ ಅಂ ಬೀಜಂ ಗಂ ಶಕ್ತಿ ರಂ ಕೀಲಕಂ ಮಮ ಅಂಗಾರಕ ಪ್ರಸಾದ ಸಿದ್ಧ್ಯತೆ ಜಪೇ ವಿನಿಯೋಗ ನಾಂಗಾರಕಂ ದೇವಂ ರಕ್ತಾಂಗಂ ವರಭೂಷಣಂ ಜಾನುಸ್ಕಂ ವಾಮ ಹಸ್ತಾಭ್ಯಾಂ ಜಾಪೇಶು ವರಪಾಣಿನಂ ಚತುರ್ಭುಜಂ ಮೇಷವಾಹಂ ವರ

ನಾಶನಂ ಸರ್ವಸಿದ್ಧಿದಂ ಸರ್ವರೋಗಂ ಮತ್ಪ್ರದಂ ಶುಭಂ ಭುಕ್ತಿಪ್ರದಾಂ ಸರ್ವಸೌಭಾಗ್ಯವರ್ಧನಂ ಋಣಬಂಧ ವಿಮೋಚಂ ಚ ಸತ್ಯಮೇವ ನ ಸಂಶಯಃ ಸ್ತೋತ್ರಪಾ

ಶ್ರೀಮಹಾಮಂತ್ರಸ್ಯ ಅಗಸ್ತ್ಯೋ ಭಗವಾನ್ ಋಷಿ ಅನಷ್ಟುಪ್ ಛಂದಃ ಆದಿತ್ಯೋ ದೇವತಾ ಘೃಣಿಯೇ ಬೀಜಂ ಸೂರ್ಯಗುಂ ಶಕ್ತಿಃ ಆದಿತ್ಯೋ ಕೀಲಕಂ ಮಮ ಆದಿತ್ಯ ಪ್ರಸಾದ ಸಿದ್ಧ್ಯತ್ತೆ ಸ್ತೋತ್ರ ಮಂತ್ರಂ ಜಪೇ ವಿನಿಯೋಗಃ ಗೃಣಿಃ ಪಾತು ಶಿರೋ ದೇಶಂ ಸೂರ್ಯಃ ಪಾತು ಲಲಾಟಕಂ ಆದಿತ್ಯೋ ಲೋಚನೆ ಪಾತು ಶ್ರುತಿಂ ದಿವಂ ದಾಭಂ ಪಾದಾರವಿಃ ಜಿಹ್ವಾಂ ಪಾತು ಜಗನ್ನೇತ್ರಃ ಕಂಠಂ ಪಾತು ವಿಭಾವಸುಃ ಸ್ಕಂಧೌ ಗ್ರಹಪತಿಃ ಪಾತು ಭುಜೌ ಪಾತು ಪ್ರಭಾಕರಃ ಕರಾವಃ ಪಾತು ಹೃದಯಮತು ಹನುಮಾನ್ ಮಧ್ಯಂ ಪಾತು ಸುಪಶೋ ನಾಭಿಂ ಪುನೋ ಮಣಿಃ ದ್ವಾದಶಾತ್ಮಾಭಿಂ ಆದಿತ್ಯ ಕವಚಂ ಪುಣ್ಯಂ ಅಭೇದ್ಯ ವಜ್ರ ಸನ್ನಿಭಂ ಸರ್ವರೋಗ ಭಯಾದಿಭ್ಯೋ ಮುಚ್ಯತೆ ನಾತ್ರ ಸಂಶಯಃ